0: ಬೇರವಚ್ಚು ವೇರು ಸೇಡೆದರು.
1: ಈ ಸಂದರ್ಭಂಗಾ ನಾರದ ಮಹರ್ಷಿ ಭ್ರಮರಕೀಟ ನ್ಯಾಯಾನ್ನು ಉದಾಹರಿಸ್ತಾಡು. ತುಮ್ಮೆದ ಕೀಟಕಾನ್ನಿ ಬಂಧಿಸಿ ನಿರಂತರಂ ದಾನಿ ಚುಟ್ಟೂ ಪರಿಭ್ರಮಿಸ್ತೂ ಝುಮ್ಮನಿ ಶಬ್ದಂತೋ ಭ್ರಾಂತಂ ಚೇಸ್ತೇ ತದೇಕ ಧ್ಯಾನ ಪರ್ಯವಸಾನಂಗಾ ಭಯಯೋಗಂತೋ ಕೀಟಕಾನಿಕಿ ತುಮ್ಮೆದ ರೂಪಂ ಸಿದ್ಧಿಸಿನಟ್ಲು ವೈರಾನುಬಂಧಂತೋನೈನಾ ತಾದಾತ್ಮ್ಯಂ ಚೆಂದಿನ ಮಾನವನಿಗೆ ವಿಷ್ಣು ಸಾಯುಜ್ಯಂ ಕಲುಗುತ್ತದೆ.
2: ಕೀಟಕಮು ತೆಚ್ಚಿ ಭ್ರಮರಮು ಪಾಟವಮುನ ಬಂ ಭ್ರಮಿಂಪ.

0: ಹಿಂದೂ ತೋ ಮುಸ್ಲಿಂ ಬಾಯ್ ಪೀಲೆ ಪೀಲೆ ಆಗಿ ಸುಸ್ತಿ ಮಡಗಿ ಸುಸ್ತಿ ಆಕ್ಟ ಪ್ಯಾಲಿ ಪೀಲೆ ಬಾಯ್ ಪೀಲೆ ಪೀಲೆ ಓ ಸಬೆ ಮುಸಾಫಿರ್ ದಿಲ್ ಕೆ ಅಚ್ಚೆ ಸಬೆ ಮುಸಾಫಿರ್ ದಿಲ್ ಕೆ ಅಚ್ಚೆ ಕಾನ್ ಕಹಾಂ ಪರ್ ಉತ್ತರೇಗಾ ಬಾಯ್ ಪೀಲೆ ಓ ಚಾಹೆ ಮೇರಿ ಗರಂ ಮಸಾಲಾ ಪಿಯೇಗಾ ಕೋಯಿ ಕಿಸ್ಮತ್ ವಾಲಾ ಗೋರಾ ಹೋ ಯಾ ಬಿಲ್ಕುಲ್ ಕಾಲಾ ಖುಲ್ ಜಾಯೇಗಾ ದಿಲ್ ಕಾ ತಾಲಾ ಕಹತಾ ರಹೇಗಾ ಕಹನೇ ವಾಲಾ ಚಲತಾ ರಹೇಗಾ ಚಲನೇ ವಾಲಾ ಸುಂದೇ ಬಾಯಿ ಸುಂದೇ ಲಾಲಾ ಆಗೇ ಮೇರೆ ಫೌಜಿ ಬಾಯಿ ತೇರೆ ಪೇ ಕುರ್ಬಾನ್ ಮೇ ಬಾಯಿ ತುಮ ಹೋ ಸಬ್ ಕಿ ಜಾನ್ ಹೋ ಬಾಯಿ ಬೈಠೋ ತುಮ ಭೀ ಚಾಯೇ ಹೈ ಆಯಿ बैठो तुम भी चाय आई ये है मेरे गाने के
1: क्या बात है।
0: और अंतरा सुनाया।
1: अच्छा जो लिखते हैं कैसी सूफियाना कविताएं लिखते हैं?
0: सूफियाना जैसे मैं सूफियाना भी सुनाना चाहूंगा। सब सियाने मिलदे ने सब सियाने मिलदे ने ते कमला कोई कोई ओ बोलण वाले मिलदे ने चुप कोई कोई तांदा मेला मंदा मेला तांदा मेला मंदा मेला ते समझे कोई कोई।